0: ವಿಲಾಂಗು ಗಣಿ ಮಣ ಊರೂರು ಇಂಡ ಒಗಾಡರೇ ಒಗಾಡರೇ ಜರಾಡಾಂಗುಳಾಯಿ ವಿಲಾಂಗು ಗಣಿ ಮಣ ಊರೂರು ಇಂಬ ಒಗಾಡರೇ ಒಗಾಡರೇ ಜರಾಡಾಂಗು ಜರಾಡಾಂಗುಳಾಯಿರಾಳು ಇಮ್ಮ ವಂದಿ ಊರು ಗುರುಂಗು ಇಂಡ ಮಂದನು ಇಂಡ ಇಂಡಿ ಗಣಾಳಾಯಿರಾಳು ಇಮ್ಮ ವಂದಿ ಪುಗುರು ಗುಳಾಂಗುಂಡಿ
1: Pure bookmark 8 a.m. Thursday, 4 p.m. Friday. I'm in the Matto Classic Music Mala, Dual Yulung Radio.